ಮುಲಲ್ಲೋ ನೇರೇಳೋ ಪೊಯ್ಯನನು ರೆಡಿಯೂ ಬಿಳ್ಳೋ ನೈಯ ಮುಲಲ್ಲೋ ನೇರೇಳೋ ಪೊಯ್ಯನನು ರೆಡಿಯೋ